ಕೇ ನಿಮ್ಮನೆ ದೇವ ಸದ್ಗುರುನಿ ತಳಂತೆ ತಾನೆ ಒಟ್ಟಿ ಆದಿ ಹೋಗಿ ಆಸರೆ ಆದ ಆಸರೆ ಆಪ್ ಜಿ ಆದಿ ಸ್ಕೃತಿ ಕರ್ದಿ ಅಮೆ ಆಸರೆ ಒದಿ ಬೆಟ್ಟ ಜರೂರ ಸಂತ ಸುಚ್ಚೇ ಪಾಶ್ಚಾರ್ಯ ಮಹಾರಾಜ ಜಿನ್ನಾ ಜಿನ್ನಾ ಮೈ ಪೈಲೋ ಸ್ವದಿ ಬೆಟ್ಟ ಜರೂರ ಸಂತ ಸುಚ್ಚೇ ಪಾಶ್ಚಾರ್ಯ ಮಹಾರಾಜ ಸಭನಾ ದಿಲ್ಲಿ ಕೇ ಲಾವಣಿ ಚಡ್ದಿ ಕಲಾ ಬಕ್ಸಮ ಗುರು ನಾನಕ ನಾಮ ಚಡ್ದಿ ಕಲಾ ತೇರೆ ಪಾಣ ಸಂತ ಜನಾ